Nyami shiramu papa, ye nyami namu suwa, wo ye manum tufu, nyami shiramu.